0: ನುಮಿತ್ ಸಮಂಗಾನಿ ಸುಮ್ನ ಸತಗಿಬ ಅಖನ್ನಬ ಕ್ಯಾಂಪೇನ್ ಅಮದ ಮಿಯೋಯಿಸಿಂಗ ಅದು ಫಾಗಪ ಗಂಗಂಕಿಬನಿ ಕ್ಯಾಂಪೇನ್ ಅದು ಪಾಂಗ್ತೋಪಗಿ ಮತಾಂಗದ ಪೌಮಿಸಿಂಗದ ರಾಜ್ಯಗೆ ಹಕ್ಸೆಲ್ ಮಂತ್ರಿ ಡಾಕ್ಟರ್ ಬಲ್ಬೀರ್ ಸಿಂಗ್ ಹೈ ಕ್ಯಾಂಪೇನ್ ಅಸಿಬು ಮಿಸಮ್ ಮಿಯಾಮ್ನ ನಿಂತಿನ ಸಗೊತ್ಕಿ ಮತಿ ದ್ರಗ್ ಪುಥೋಪುಸಿನ್ ತೌರಿ ಹೈಬಗಿ ಸಿಂಗ್ನಬ ಖುದಿಂಗ್ಮಕ್ ಮಿಯಾಮ್ನ ಪೊಲೀಸ್ದ ಪಾವು ಪಿರಕ್ಕಿ ಮಸಿನ ಮರಂ ಮೊಯ್ದುನ ನುಮಿತ್ ಸಮಂಗಾನಿ ಅಸಿಗಿ ಮನುಂಗದ ದ್ರಗ್ ಪುಥೋಪುಸಿನ್ ತೌಪ ಮಿಯೋಯಿ ಲಿಸಿಂಗ್ ಹುಮುದ್ರ ಹೊಂದೊಯಿ ಫಾಗಪ ಗಂಗಂಕಿಬನಿ ಡಾಕ್ಟರ್ ಬಲ್ಬೀರ್ ಹೈ ಹೌಕಿಬ ಸಹಿ ಮರಿ ಅಸಿದ ರಾಯ್ಜದುದ ಹೀರೋಯಿನ್ ಕಿಲೋಗ್ರಾಮ್ ಲಿಸಿಂಗ್ ತರುಕ್ ಸಾತ್ರುಕ್ ಫಾಗಪ ಗಂಗಂಕಿ ಹರಿಯಾಣ ಅಮಸುಂ ಆಂಧ್ರಪ್ರದೇಶದ ಹೌಜಿಕ್ ಸತರಿಬ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ನುಮಿತ್ ತರಾನಿ ಎಂಬ ಸಾಂಗ್ದೊಕ್ರೆ ಇಲೆಕ್ಷನ್ ಕಮಿಷನ್ಗೆ ಅನೂಬ ಶೆಡ್ಯೂಲ್ ಅಸಿಗೆ ಮತ್ತುಂಗಿನ ಬೂತ್ ಲೆವೆಲ್ ಆಫೀಸರ್ ಬಿಎಲ್ಒ ಸಿಂಗ್ ಅಮಸುಂ ಬಿಎಲ್ಎ ಸಿಂಗ್ನ ಥಾ ಅಸಿಗೆ ಕುನ್ಮರಿ ಫಾವುವ ಯುಮ್ ಯುಮ್ ಸಂಗ್ದುನ ಮತೌ ತೌಬ ಯಾರಗನಿ ಮಸಿ ಹಾನದಿ ನರಾಂಗ್ ಲೋಯಿರಿ ಹೈರಂಬನಿ ರಾಯ್ಜ ಅನಿ ಅಸಿಗೆ ಒಯ್ನ ಫೈನಲ್ ಇಲೆಕ್ಟೋರಲ್ ರೋಲ್ ಅಕ್ಟೋಬರ್ ಅಹುಂದ ಫೋಂಗನಿ ಸ್ಪೇನ್ ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ ಅನಿ ಕುಂತರುಕ್ಕಿ ಫೈನಲ್ ಸಂಗ್ಲೆ ಹೌಕಿಬ ಅಹಿಂಗ್ ನೋಯಾಯ್ ಮತುಂಗ್ ಪುಂಖಾಯಿ ಸೆಟ್ಪ ಮತಂದ ಸಾನಕಿಬ ಅಹಾನ್ಬ ಸೆಮಿ ಫೈನಲ್ದ ಸ್ಪೇನ್ನ ಫ್ರಾನ್ಸ್ಪು ಪಾಂಜಲ್ ಅನಿ ಸೋಯ್ನುದ ಥೊಯ್ಕಿ ಅನಿಸುಬ ಸೆಮಿ ಫೈನಲ್ ಮ್ಯಾಚ್ನ ಅಂಗಸಿ ನೋಯಾಯ್ ಮತುಂಗ್ ಪುಂಖಾಯಿ ಸೆಟ್ಪದ ಅರ್ಜೆಂಟಿನಾಗ ಇಂಗ್ಲೆಂಡ್ಗ ಅತಲಾಂತ ಸ್ಟೇಡಿಯಂದ ಸಾನಗನಿ ಅಹುಂಸುಬ ಮಫಂಗಿನ ಜುಲೈ ತರಾಮಾಪಂದ ಸಾನಗನಿ ಅದುಗ ಫೈನಲ್ ಮ್ಯಾಚ್ನ ಥಾ ಅಸಿಗಿ ಕುಂದ ಸಾನಗನಿ ಅಸಿ ಫೋಂಬ ಪಾವುಸೆಸಿಂಗಿ ಮರುವೈಬ ಪಾವುಸಿಗಿದಮ ಹೌಸಿಗ್ ಖಾಂಗೆಂಬಂ ಜೇಮ್ಸ್ ಲೈರೆ
1: ಥಗಚರಿ ಡಿಜಮ್ನಿ ಕೆಬಿನೆಟ್ನ ಸ್ಟೇಟ್ ಕ್ಲೈಮೇಟ್ ಸೆಂಟರ್ ಹಾಂಗ್ದೊಕ್ಪಗಿ ವಾಡೆ ಅಸ್ಸಾಂ ರೈಫಲ್ಸ್ದ ಚಥಕಿಬ ಎಂಬುಸ್ದ ಚೆನ್ನಬ ಮಿಯೋಯ್ ಫಗತ್ಕಿಬ ಅಮದಿ ರಿಂಗ್ ರೋಡ್ ಪ್ರೊಜೆಕ್ಟ್ ತಿಂಥಗದೌರಿ ಹಾಯ್ಬ ಪಾವ್ನ ನಸಿ ಫೋಂಬ ಪಾವುಚೆಸಿಂಗ್ದ ಮರುವೈಬ ಪಾವ್ ಎನ್ನು ಫೋಂಗ್ನರಿ ಪೊಂಗ್ನಫಂ ಪಾವುಚೆದ ಕೆಬಿನೆಟ್ನ ಸ್ಟೇಟ್ ಕ್ಲೈಮೇಟ್ ಸೆಂಟರ್ ಹಾಂಗ್ದೊಕ್ನಬ ವಾಡೆಪ್ ಲೌಕ್ರೆ ಹಾಯ್ಬ ಪಾವ್ ಅಮ ಅನಿಸುಬ ಹೆಡ್ಲೈನ್ ತಗ್ದುನ ಫೋಂಗ್ಲಿ ಅಸ್ಸಾಂ ರೈಫಲ್ಸ್ದ ಚಥಕಿಬ ಎಂಬುಸ್ದ ಚೆನ್ನಬನಿ ಹಾಯ್ಬ ಮಿಯೋಯ್ ಮರಿ ಪುಲಿಸ್ನ ಫಗತ್ಪ ಗಮ್ಕ್ರೆ ಪುಂಗ್ ಕುನ್ಮರಿಗೆ ಮನುಂಗ್ದ ಥಾದೊಕ್ತ್ರಬದಿ ಖೊಂಜಂಗ್ ಸಂಗ್ಸಿಲಗನಿ ಹಾಯ್ಬ ತಾಂಕುಲ್ ನಗಲೊಂಗಿ ವಾಫಂನ ಸನಾಲೈಬಾಗ್ ಪಾವುಚೆದ ಅನಿಸುಬ ಹೆಡ್ಲೈನ್ ತಗ್ದು ಫೋಂಗ್ಲಿ ಸೇನಾಪತಿದ ನಗಾಲುಪ್ ಸಿಂಗ್ ವಾ ಖನಕ್ರೆ ಬ್ಲೊಕೇಟ್ ಹಂದೋಕ್ತ್ರಿ ಹಾಯ್ಬ ಪಾವ್ ಅಮ ಸಂಗಾಯ್ ಎಕ್ಸ್ಪ್ರೆಸ್ ಮಣಿಪುರಿ ಎಡಿಷನ್ದ ಅನಿಸುಬ ಹೆಡ್ಲೈನ್ ತಗ್ದು ಫೋಂಗ್ಲಿ ಬಿಜೆಪಿಗೆ ಎಂಎಲ್ಎ ರಾಧೇಶ್ಯಾಮ್ ಅಮಸುಂಗ್ ರಂಜನ್ ಲೈಂಗಾಕಿ ವಾಂಗಾಂಗ್ಲೊಯ್ ಸಿಂಗ್ ಒಯ್ನ ಹಾಪ್ರೆ ಹಾಯ್ಬ ಪಾವ್ ಅಮಸುಂಗ್ ಸೇನಾಪತಿಗೆ ಒಕ್ಲಾಂಗ್ಖುಲ್ದ ಲೈಬ ಎನ್ಎಸ್ಎನ್ ಐಎಂಗೆ ಕೆಎಂ ಅಮ ಅಸ್ಸಾಂ ರೈಫಲ್ಸ್ನ ಕೊಶಿಲ್ಲೆ ಹಾಯ್ಬ ವಾಹೌಕ್ದ ಅಚೌಬ ಇರಾಂಗ್ ಹೌರಕ್ರೆ ಹಾಯ್ಬ ಪಾವ್ ಸಿಂಗ್ನ ಹುಯೇನ್ ಲನ್ ಪಾವ್ಗೆ ಅಹನ್ಬ ಲಮಾಯ್ದ ಫೋಂಗ್ಲಿ ನಹರೋಲ್ಗೆ ಥೌದಾಂಗ್ದ ಸೆಕ್ಯೂರಿಟಿ ಫೋರ್ಸ್ನ ಚೋಚಾಂಪುರ್ದಗೆ ಯಾಮ್ಲವ ಖುದ್ಲಾಯ್ ಫಾಗತ್ಕ್ರೆ ಹಾಯ್ಬ ಹಾಯ್ನ ಹೆಡ್ಲೈನ್ ತಗ್ದು ಫೋಂಗ್ಲಿ ಸಂಗಾಯ್ ಎಕ್ಸ್ಪ್ರೆಸ್ ಇಂಗ್ಲಿಷ್ ಎಡಿಷನ್ದ ವರ್ಲ್ಡ್ ಪಾಪ್ಯುಲೇಷನ್ ಡೇ ಪಾಲನ್ ತೌಕಿಬ ಅಮದಿ ಮಣಿಪುರ್ಗೆ ಅಪುನ್ಬ ಮಿಶಿಂಗ್ ಲಾಖ್ ಕುಂತ್ರಾ ಹುಂದೋಯ್ ಒಯ್ರಂಗನಿ ಹಾಯ್ಬ ಫ್ಯಾಮಿಲಿ ವೆಲ್ಫೇರ್ ವಿಭಾಗ್ನ ಫೋಂದೋಕಿಬ ಪಾವ್ ಅಮ ಆಂಕರ್ ಕಲಂದ ಫೋಂಗ್ಲಿ ಇಂಡಿಯಾ ಅಮದಿ ಮ್ಯಾನ್ಮಾರ್ಗೆ ಗಮ್ಕೈದ ಜಿಯೋಸ್ಪ್ಯಾಟಲ್ ಮ್ಯಾಪಿಂಗ್ ಮತಾಂಗ್ದ ಕೇಂದ್ರಗೆ ರಾಜ್ಯ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ್ನ ಫೋಂದೋಕಿಬ ವಾಫಂ ಮಣಿಪುರ್ ಮೇಲ್ದ ಮರುವೈಬ ಪಾವ್ ಎನ್ನು ಫೋಂಗ್ಲಿ ಕುಕ್ಕಿ ಲುಚಿಂಗ್ಬ ಸಿಂಗ್ ಫಾಕಿಬಗೆ ಮಾಯೋಕ್ತ ಕಾಂಗ್ಪೋಕ್ಪಿದ ಪ್ರೊಟೆಸ್ಟ್ ಚಥಕ್ರೆ ಹಾಯ್ಬ ಪಾವ್ ಅಮ ಪೀಪಲ್ಸ್ ಕ್ರಾನಿಕಲ್ಗೆ ಅಹಾನ್ಬ ಲಮಾಯ್ದ ಫೋಂಗ್ಲಿ ಸೇನಾಪತಿದ ಫೋಂಗ್ಬ ಹಿಲ್ಸ್ ಹಾರ್ನ್ಬಿಲ್ ಎಕ್ಸ್ಪ್ರೆಸ್ದ ಮಣಿಪುರ್ ಸರ್ಕಾರ್ನ ಎಂಎಲ್ಎ ಅನಿ ಸ್ಪೋಕ್ಸ್ ಪರ್ಸನ್ ಒಯ್ನ ಖಲ್ಲೆ ಹಾಯ್ನ ಹೆಡ್ಲೈನ್ ತಗ್ದು ಫೋಂಗ್ಲಿ ತಮಿಳುನಾಡು ಫೋಂಗ್ಬ ಗನ್ಫ್ಯೂ ಮೇಲ್ದ ಸರ್ಕಾರ್ಗೆ ಕರ್ಮಚಾರಿಸಿಂಗ್ನ ಡಿಎ ಡಿ ಆರ್ ಅಮದಿ ಅತೋಪ ಸರ್ವಿಸಸ್ಗೆ ಮತಾಂಗ್ದ ಚಥಕಿವ ಖೊಂಜಂಗ್ ಹೆನ್ನ ಕನ್ಸಿನ್ಖ್ರೆ ಹಾಯ್ನ ಹೆಡ್ಲೈನ್ ತಗ್ದು ಫೋಂಗ್ಲಿ ತಮಿಳುನಾಡು ಟೈಮ್ಸ್ದ ನಸಾಗಿ ಪಿತ್ಯೇಂಗ್ ಮಖಾದ ಭಾರತ್ಗೆ ಆಸ್ಟ್ರೋನಾಟ್ ಅನಿಲ್ ಮೆನನ್ ಥಾ ನಿಪಾನ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ದ ಚಲಗನಿ ಹಾಯ್ನ ಹೆಡ್ಲೈನ್ ತಗ್ದು ಫೋಂಗ್ಲಿ ಡಿಜಮ್ನಿ
0: ಥಾಗಸರಿ ಜೇಮ್ಸ್ ಅರೋಯ್ಬದ ಮರೋಯ್ಬ ಪಾವಮು ಸೆಕ್ಯೂರಿಟಿ ಫೋರ್ಸ್ನ ಸುರಜಾನ್ಪುರ್ ಜಿಲ್ಲಾದ ಥಿಭೊಂಬಗೆ ಥಬಕ್ ಸತವದ ಯಾಮ್ಲಬ ಖುಜು ಖುಲಾಯ್ ಸಿಂಗ್ ಫಾಗಲೆ ಸ್ಟ್ರೇಟ್ ಆಫ್ ಹೋರ್ಮೋಸ್ದ ಸಹಸ್ ಅನಿದ ಎಟೆಕ್ ತೋರಪ್ಪ ಅದು ಭಾರತ್ನ ಯಾಮ್ನ ಕನ್ನ ಯಾನಿಂದಬ ಫೊಂದೋಕ್ರೆ ಅಮಸುಂಗ್ ಸ್ಪೇನ್ ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ ಅನಿ ಕುಂತರುಕ್ಕಿ ಫೈನಲ್ ಸಂಗ್ಲೆ ಪೌಲೈಸರೆ
2: ಆಕಾಶವಾಣಿ ಚುರ್ಚಾನ್ಪುರ್ ಎಫ್ ಎಂ ಮೆಗಾಹರ್ಟ್ಸ್ ಲಾಲೆಖಾತ್ ಪಾಯಿಂಟ್ ಲ್ಯಾಪನ್ ಹೊಂಗಿಪುವಂಖ್ಯಾ ಅಹಿ ಜಿಂಕಾಲಂ ದಾಕ್ಸಗಿಲ್ ಎಮಿನಿ ಚೋಮ್ಲಿ ಹೊಂಗಿನ್ ತೌಕಿತನಿನ್ ಪಥ್ಯಾನ್ ಫತ್ನಾಲಾ ಲಾಲಂ ಹೌಕಿಬ್ಲ್ಯಾಲೋಮ್ ತ್ಯಾಪನ್ ಅಬಾನ್ ಬಾನಿನ್ ಇಂಗಾಯ್ ದಿಂಗ್ ಉಹಿ ಇಲಮ ಸಪೇನ್ ದಿಂಗಿನ್ ಲೈಸೇ ಥಿನ್ ಹೊ ಹಿ ತುಯ್ ಮೈ ಬಂಗ್ ಚಿಲಾ ಇಂಗಾಯ್ ದಿಂಗ್